ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯನಾದ ನವಹಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರ ವದನ.

ಸರಿ ಗ ಸರಿ ಗ ಪ ಮ ಗ ರಿ ಸರಿ ಗ ಪ ಪ ಮ ಗ ರಿ ಗ ಪ ದ ಸ ರಿ ಗ ಪ ದ ಸ ಸರಿ ಗ ಪ ದ ಸ ದ ಸರಿ ಗ ಪ ಮ ಗ ರಿ ಪ ದ ಸ ರೋಜ ಮೂಲ ನೇ ನೋಮಿ ಪ ದ ಪ ಗ ರಿ ಗ ದ ಪ ಗ ರಿ ಗ ಪ ಗ ರಿ ಸ ಗ ರಿ ಸ ರಿ ಸ ರಿ ಸ ದ ಸರಿ ಗ ಪ ದ ಸ ದ ಪ ಗ ರಿ ಸ ದ ಪ ಗ ರಿ ಸ ರಿ ಗ ಪ ರಿ ಗ ರಿ ಸ ದ ಪ ದ ಸ ದ ಪ ಗ ರಿ ಸ ರಿ ಗ ಗ ಪ ದ ಸ ರೋಜ ಮೂಲ ನೇ ನೋಮಿ ಪಾಪ ಮರಿ ಗ ಗರಿ ಸನಿ ಸ ಗರಿ ಸ ಸನಿ ಪನಿ ಸರಿ ಮಾಮ ಪಾಪ ಮರಿ ಗ ಗರಿ ಸನಿ ಸ ಗರಿ ಸ ಸನಿ ಪನಿ ಸರಿ ಮಾಮ ಪ ಮರಿ ಗರಿ ಸನಿ ಸರಿ ಮ ಪ ಸರಿ ಮ ಪ ಸನಿ ಪ ಮರಿ ಗರಿ ಸರಿ ಮ ಪ ನಿ ಸ ಪನಿ ಸರಿ ರಿ ನಿ ಸರಿ ಗ ಗರಿ ಸನಿ ಗರಿ ಗ ಸಾರಿ ನಿ ಸರಿ ನಿ ಸ ಪನಿ ಸರಿ ರಿ ಗ ಗರಿ ಸನಿ ರಿ ನಿ ಸ ಪದ ನಿ ಪ ಮರಿ ಗರಿ ಸ ಗರಿ ಸನಿ ಪರಿ ಸನಿ ಪ ಪ

ಚಕ್ರನಂದನುನಕು ದೇವಿಗಾದಗಿನ ಪುತ್ರಿಕನು ಬಡಯ ಯಾಜಮುನಿಂದ್ರುನಿ ಯಾಜಕತ್ವಮುನ.